ಸದಾಶಿವ ಸಂಭೋ ಸಂಘರ್ಷಣಯುಗಂ ಕರುಣಾವರುಣಾಲಯ ಮೈದಾಸ ಉದಾಸಸ್ತಭೋ ಚಿತೋನಾಯ ಭೋ ಸಾಂಬ ಸದಾಶಿವ ಸಂಭೋ ಸಂಕರ್ಷಣಂ ತೇಜ ಚರಣಯುಗಂ ಭಗವ

0: ಭರ್ಗ ಭಯಾಪ ಭೂತ ಪಥೈ ಭೂತಿ ಭೂಷಿತ
1: ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಂಗಲಂ ಪಾರ್ವತಿ
0: ನಿಯೋಗ ಓಂ ಋಗ್ವೇದ ಪುರುಷಂ ತರ್ಪಯಾಮಿ ಓಂ ಭುವ ಯಜುರ್ವೇದ ಪುರುಷಂ ತರ್ಪಯಾಮಿ ಓಂ ಸರ್ವನಾಮ ಸಾಮವೇದ ಪುರುಷ ತರ್ಪಯಾಮಿ ಓಂ ಮಹಾ ಅಥರ್ವ ವೇದ ಪುರುಷಂ ತರ್ಪಯಾಮಿ
2: ನಮಾಮಿ ಶಂ
0: ಗುರು ಹೋ ಗಏ ಜನ್ಮದ್ವೀಪೆ ಪರ ಗುರು ಕೋಲ್ ಮೇ ಜೋ ಮಹಾನ್ ಕರೇ ಆನಂದ ಕರೇ ಯಾ ಬಿದಾಮಿ ವಿವೇಕ ಕರೆ ಕುಚ ಧ್ಯಾನ ಧರಿ ಶಿರ ಹಾಥ ಧರಿ ಸಾಧ್ಯ ತಮ ದೂರ ಭಯ ಪ್ರಕಾಶ ಗಯೆ ಗುರು ಬ್ರಹ್ಮ ದಿವ್ಯ ಪಂ ದೇ ದೇ ಬ್ರಹ್ಮ ಧಾರ ಗಂಭೀರ ವಿಮಲ ಜಲ ಶೋತ ಅದಮ
1: ಕರಿ ಓಂ ಇಂದ್ರಾಯ ಸ್ವಾಹಾ ಓಂ ಇಂದ್ರಚರ ಅನುಚರೇಭ್ಯೋ ಸ್ವಾಹಾಯ ಸಂಘ ಪರಿವಾರಾಯ ಸ್ವಾಹಾ ಓಂ ನೇರಿತೈ ಸ್ವಾಹಾ ಓಂ ನೇರಿತೈ ಸ್ವಾಹಾ ಓಂ ನೇರಿತೈ ಪ್ರತಿಜ್ಞೆ ಕರೋ ಬಾಜಿ
3: ಹಂಸ ಪೂಜಾ
1: ಹೋ ಜಾಯೆ
4: ಸ್ವಾಹ ಸಪ್ತಾಸ್ಯಾ ಸನ್ನ ಪರಿದಯ ಸಪ್ತ

0: ಶ್ರೀ ನಾರಾಯಣ ಭಗವಾನ್ ಜಯ ದೇವ ವಿಶ್ವ ಮಹಾದೇವ ಪಾಪೋಹಂ ಪಾಪ ಕರ್ಮಾಹಂ ಪಾಪಾತ್ಮಾ ಪಾಪ ಸಂಭವಾತ್ರಾಹಿ ಮಾಂ ಪಾರ್ವತೀನಾಥ ಸರ್ವ ಪಾಪಹರೋಹರಃ ಪಾಲಹರ ಕಷ್ಟ ದುಃಖ ದಾರಿದ್ರ್ಯ ಹರ ಕಲ್ಯಾಣಕರ ನಮಃ ಪಾರ್ವತೀ ಪದೇ ಹರ ಹರ
1: ಓಂ ಚತುರ್ಭ್ಯೋ ಶ್ರೀ ಸದ್ಗುರುದೇವ ಭಗವಾನ್ ಕೀ ಜಯ. ಚತುರ್ದೇವಾಯ ನಮೋ ನಮಃ.

ಸಮಸ್ತ ಮಿತ್ರ ಸಮಸ್ತ ಮಿತ್ರ ಓಂ ದಾಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ